lankaradio.lk. ಧರ್ಮದಾಸ್ ವಾಲ್ಪೊಲಗೆ ಮುರ್ದು ಹಣತ್ ರಿದ್ಮ ತೆಕತನ ಸುಂದರ ಗೀತೆಯ ಸಿರಿನಿ ಸರುಸಾರ ವೀಲ ಹದವತ್ತದ ಸಣ್ಣ ಸೊಯದ್ದಿನ ಮೇ ಗೀತೆ ಸಂಗೀತ ಸಪಯಾನ್ಯ ಆರ್ ಮುತ್ತುಸ್ವಾಮಿ ಗೀತೆ ಅತುರತ್ತುನ ಮಾತನ ಚಿತ್ರ ಪಟೇಟ ಐನ್ ಸಮ್ಟಕ್ಸ್ ವಾಮಸ್ ಲೀಡ್ ಫೋನ್ ಧರ್ಮದಾಸ್ ವಾಲ್ಪೊಲ ಸಿರಿನಿ ಸರುಸಾರ ವೀಲ ಮೆಲೋಡಿಸ್ ರೂಯಿಗ್ ಉನ್ ಫೊಲಗೆ ಫ್ಯೂಲ್ ಎಟ್ಸ್ ಪೂ ಸಿ ಬೈ ಲಂಕಾ ರಾಡಿಯೋ.

ಮೀಡಂಗೀತೆ ಲತಾ ವಲ್ಪೊಲಗೆ ಸುವಂದ ಪಿರುಣು ಹಂಡಿಂಗ್ ಸರಸನ ಮುತ್ತುಸ್ವಾಮಿಗೆ ರಿದ್ಮೇನ್ ಜೀವಿತೆ ಗನ್ನ ದಿನೇ ದಿನೇ ಗೀತೆ ಮೇ ಗೀತೆ ಅಸು ಗಮ್ಮ ಹಿತಟೆನವ ಅಪೇ ಪರ್ಣ ಸಂಗೀತೆ ಮುರುದು ಸುವೆ ಗಮೇ ಸರಳ ಸತುಟ ಸಹ ಪರ್ಣ ಕಾಲೆ ರಿದ್ಮೇಯ ಲತಾ ವಲ್ಪೊಲಗೆ ಹಂಡ ಮೇ ಗೀತೆಟ ದಿನ ಆಲೋಕೆ ಅಸಲಿಮ್ಮ ಆನಕ್ಕೆ ನಾಟತ್ ಹಿತ ಲಂಗಾವೆನವ ಸಂಗೀತೆ ಹಂಡಟ ಸರಳ ನವನ ಹಂಗೀಮಕ್ ಸತುಟಕ್ ಸಹ ಅತೀತೆ ರಸ್ಯಕ್ಕೆ ಕರಲದೆನು ඔබේ දවසට ලාවන්‍යක් සුවයක් සහ පරණ රසයක් ගෙන මේ ගීතය දැන් ඔබට අසන්න පුළුවන් ලංකා රේඩියෝ මගින්. Heute hören Sie ein Lied, das den warmen klassischen Klang Sri Lanka wieder lebendig macht. Dine Dine gesungen vom einzigartigen Lata Walpole und Muthuswami musikalisch getragen. Bringt eine Mischung aus Leichtigkeit, Nostalgie und echter Lebensfreude. Lata Walpole Stimme trägt eine besondere Klarheit, die sofort berührt und eine vertraute Wärme ausstrahlt, verleiht. Dem Stück Bewegung und Farbe passt wie ein kleiner Tanz aus dem Dorfleben in Sri Lanka. Ein Lied, das gute Stimmung senkt und Erinnerung verweckt. Jetzt Pusil bei Lanka Radio. Dine, Dine.

ಮೀನಂ ಗೀತೆ ನಮಸ್ತೆ ಪನಸ್ಬಾಯಿ ಕಾಲೆ ಸಿಂಗಲ ಚಿತ್ರಪಟ ಸಂಗೀತೆ ಮಾನರಾಮ್ ಸೋಂದಕ್ ಧರ್ಮದಾಸ್ ವಾಲ್ಪುರ್ಗೆ ಗೆಮರು ಸಬ್ಜತ್ ಲತಾ ವಾಲ್ಪುರ್ಗೆ ಮುರ್ದು ಸೋಂದ ಪಿರುನು ಹಂಡತ್ ಎಕತ್ವೆನೆ ಪೆಮ್ಮಾಲ ನೆಲ ಗೊತ್ತಾಕಿಯನ್ನ ಮೇ ಗೀತೆ ಪರನ ಸಿನಿಮಾ ಲೋಕೆ ಪರನ ಸಿನಿಮಾ ಲೋಕಟ ಒಬ್ಬ ಅರಗನೇನು ಮೇ ಗೀತೆ ಅಸುವಿತೆ ಹಿತಟೆಯನ್ನೇ ಮಲ್ವಲಿಂ ಪಿರುನು ಉದಾಸನ ಸೆಮಿಂಗ್ ಗಲಾಯನ ಸಂಗೀತೆ ನಿಹಂಡ ವಾರ್ಣ ಸಾ ಪರ್ಣ ಕಾಲಿ ಸರಳ ಸೆನೆಯಾಸ ಸಂಗೀತೆ ಮೇ ಗೀತೆಯಟ ದಿನ ರಸೆ ಅತಿಶಯ ವಿಶೇಷ ಸರಳ ರಿದ್ಮ್ಯಾಗ್ನವಿ ಏಕ ಗೀತೆಯಟ ವಾರ್ಣ್ಯ ಸೆಮಿಂಗ್ ಗಲಾಯನ ಗಮನಕ್ ಸಾ ಪಣಾಯ ದಶಕೆ ಸಂಗೀತ ರಸೆ ಗಿನ ಗೀತೆಯ ಧರ್ಮದಾಸ ಸಾ ಲತಾ ವಾಲ್ಪುಲಗೆ ಹಂಡ ದೇಕ ಏಕತ್ತು ವೆನವಿಟ ಪೆಮ್ ಮಾಲ ನೆಲಾಗುತ ಆಣಕಿನಾಟ ಸೋಂದ ಪಿರುನು ಸಿನಿಮಾ ಮೋಹತ ಕುರುತವೇನು ಸಾನ್ಸುಂ ಮುರ್ದು ಸಾ ಅತೀತಿ ರಸೆಂ ಪಿರುನು ಗೀತೆಯ ನಂಕ ರೇಡಿಯೋ ಎಂಗ್ ಒಬವಿತ ಪೆಮ್ಮಾಲ ನೆಲಾಗುತ ಗೀತೆ ಮೀಲಂ ಹೊಯ್ಟ ಹರನ್ ವಿಯ ನೋಕ್ ಅಯ್ಯ ಲೀಡ್ ಕ್ಲಸೀಸ್ ಫಿಲ್ಮ್ ಸೈಟ್ ಶ್ರೀಲಂಕಾಸ್ ಐನ್ ಸ್ಟುಕ್ ಔಸ್ ತಿಮ್ ಯಾ ನೋನ್ಸೆನ್ ಹುಂಡ್ರ ಪುಂ ಪುಂ ಪುಂ ಸಿಕ್ ಪೊಲಗೆ ಫ್ಯೂಲ ಉನ್ ಎಲಿಗನ್ಸ್ ಪೆಮ್ಮಾಲ ನೆಲಾಗುತ ಕೆ ಸುಂಗನ್ ಫುಂ ಧರ್ಮದಾಸ ವಾಲ್ಪುಲ ಉನ್ ಲತಾ ವಾಲ್ಪುಲ ಮೂಸಿಕಾಲಿಸ್ ವರ್ಕ್ ವಿ ಐನ್ ಸಾಟ ಫಿಲ್ಮ್ ಸೇನ್ ದೀಸ್ ಇಸ್ ಲಾಂಗ್ ಸಮ್ ಧರ್ಮದಾಸ್ ಸ್ಟಿಮ ಬ್ರಿಂಕ್ ಟೀಪ ಉನ್ ರೂವ ವೇರಂದ ಲತಾ ವಾಲ್ಪುಲ ಆಯ್ನ ವಾಯ್ಸ್ ಲೋಯ್ಸ್ತಂದ ಪಾಬ ಇನ್ಸ್ಟಿಟ್ಯೂಟ್ ಗೆಮೈನ್ ಸಾಮ್ ಸಫನ್ ಸಿ ಆಯ್ನ ಅಟಮೋಸ್ಫೇರ್ ದಿ ಅನ್ ದಿ ವಾಮನ್ ಗೆಫ್ಯೂಲನ್ ಗೆಫ್ಯೂಲ್ಫೋಲನ್ ಮೋಮೆಂಟ್ ಅಲ ಫಿಲ್ಮ್ ವೆತ್ ಎನ್ ಐನ್ ಲೀಡ್ ದಿ ದ ಮಂಗಿ ದ ಪುಂಸಿಗ ಯಾರ ವೀಡ್ ಲೆಬೆಂಡಿಕ್ ಮಾಕ್ ತು ನಾಯ್ನ ರೂಯಿಗ ಗೆಫ್ಯೂಲ್ಫೋಲ್ ಎಲಿಗನ್ ಸೆಂಕ್ ಎಸ್ ಬೈ ಸಿ ಬೈ ಲಂಕಾ ರಾಡಿಯೋ ಪೆಮ್ಮಾಲ ನೆಲ್ಲಾಗುತ್ತ

ಆಗೇನೆ ಅರಮೀಹಾ ಬೈದೋ ಹುಟ ಪ್ರಿಯ ಕರಲಲ್ಲಿ ಅಕ್ಕದ ಇನ್ನೇನೆ ಮಂಗಲ ಲೋಕೆ ಇನ್ನೇ ಮಂಗಲ ಲೋಕೆ ಓ ಎನ್ನ